0: ಸಿಯತ ಪ್ರಧಾನ ಪ್ರವೃತ್ತಿ ಸಿರಸ್ಥಳ ಸಿಯತ ಹೆಡ್ಲೈನ್ ರಿವ್ಯೂ.
1: ನೀತಿಜ್ಞ ಸಂಗಮೆ ಹಾ ಜನಪತಿ ಅತರ ಸಾಕಚ್ಚಾವ ಉಲ್ಕಾಪಾತ ವರ್ಷಾವಾಕ್ ಅದರಾತ್ರಿಯದಿ ಮದ್ರವ್ಯ ಚೋದನಾ ಮತ್ತು ಬಂಧನಾಗಾರ ನಿಯಾಮಕವರೆಗು ಅತ್ತಡಂಗುವಟ ಅಮೆರಿಕಾವೆ ನಿರಾಣ ನೌಕಾವಕಟ ಪ್ರಹಾರ
0: වැඩි විස්තර උදෑසන 6:30 සියත ප්‍රධාන ප්‍රවෘත්ති විකාශයෙන් බලාපොරොත්තු වන්න. 98.2 98.4 දිවයි.